ತನ್ ಬುಕ್ ಹರ್ತಿಯ ಬಾಬಾದರ್ನಿ ಅಗ್ ಗಗ ಕರ್ಬರ್ನಿ ಗ ಕರ್ಬರ್ನಿ ಇಟ್ಟೊಬ್ಬರ ಕುಮಾಯ್ ಇಟ್ಟಲರ ಕುಮಾಯ್ ಇಟ್ಟೊಬ್ಬರ ಕುಮಾಯ್ ಇಟ್ಟಲರ